0: ಆ ಪ್ರೋಗ್ರಾಮ್ ಊರ್ವಿ ಆಯ್ನ ಹೊರಕೆ ಮಿಕ್ಕಿ ಮಸ್ ಅಂದ್ರ ವಶ ಇಲ್ಲ ಮುನ ಹೋಯರ್ ಅಶ್ವಲ ನೆಕ್ಸ್ಟ್ ಕಾಲ್ ಬಗೂರು ಜಿ ಅಸ್ಸಲಾಮು ಅಲೈಕುಮ್ ಜಿ ವಾಲೇಕುಮ್ ಅಸ್ಸಲಾಂ ಗುಲ್ಶನ್ ಸಹಿ ಗುಲ್ಶನ್ ಪ್ರೋಗ್ರಾಮ್ ಕೆ ಹರಕಲೇ ಹೋ ಗುಲ್ಶನ್ ಹೊರಕೆ ತುಸ ಆವಾಜ್ ಟಿಕ್ ನ ದಾ ಅಜೇ ಸಹಿ ಅಲ್ಲ ಬಾಗ್ತಾ ತುಸಿ ತಾ ಸೆಹತ್ ದೇರ್ ಕಿ ಸಹಿ ಅರ್ಥವ್ಯಾ ಪ್ರೋಗ್ರಾಮ್ ಕಿ ತ ಹರಕಲೇ ವಿಯ ಉಸ ಪಶಮ ಲೈ ಪ್ರೋಗ್ರಾಮ್ ಕೆ ಅಲ್ಹಮ್ದುಲಿಲ್ಲಾ ಜಾ ಬಿಲ್ಕುಲ್ ಠೀಕ್ ಠಾಕ್ ಯಾ ದೌಗಾನು ಕವೈ بس دا خبر ہے میں اور دا کال مو ڈراپ شلو شاہ پتہ نہیں تے دا کال نو ویل ڈراپ کی جی تے بری موسم ہونے شو کرو خورا کہ یو جہان من نہ خورا کہ می جی تو تے ڈیرے دو گانی کہ تو سے مشتک شلک شری پروگرام کہ خورا کہ بس دا قیمتی خبر ہے دا دغا دو گان جی دا ڈیرے قیمتی دی گرو نیکسٹ کال لار السلام علیکم
1: وزستان چلے وطن دای
0: جی جی بالکل ٹھیک ٹھاک سو خبر اچھا سارا سارا محسود صحیح سارا تو پروگرام کے ڈیڈ ویلکم ہر کہیں تو شاد ہو
1: بالکل
0: بالکل ٹھیک ٹھاک فٹ فاٹ اللہ پاک کرم شی گڑھ دی
1: اچانک
0: منڈو منڈو
1: بند.

0: ಅಯ್ಯೋ ನಮ್ಮ ಅಣ್ಣದಾಗ ಸೀನ್ ಇದ್ದ ಸಂಗರಿ ನಾ ಪೋಸ್ ಅದಾವ ಚಿಪ್ಸಿದಾಗ ಗೆಂಡೆ ನಲ್ವ ಆರೋಪಿಯ
1: ಡಾಕ್ಟರ್ ಸಾಹೇಬ್ ಕಲ್ಲರಜಿ ನಮ್ಮ ಡಾಕ್ಟರ್ ಸಾಹೇಬ್ ರಾಶಿ ಅನ್ನೋ